ಕೇಳುತ್ತಾರೆಯನ್ನು ಸಾಕತ್ತು ನಿಂದಕ ದುಷ್ಟ ಖಿನ್ ಮಾಹಿ ಬಿದಾರಿಯನ್ನು ತಿಸ ಸಾಹಿಬ್ ಕೀ ಟೇಕ ನಾನಕ ಮನೆ ಮಾಹಿ ಜಿಸು ಸಿಮರತ್ ಸುಖ ಹೋ.